ಎಲ್ಲೆ ಕಸ್ಮೆ ಪಾಯೆ ಓರ್ ಮತ್ತೆ ಸುನ್ವಕ್ಲಿ ಓ ವಜೋ ಪಿ ದೂಡಕಾಯ್ ಕಸ್ಮೆ ಕರೆ ಬರಾಬರಿ ಬಿರ್ಗಾತ್ನ.